ಆಗ್ತದೆ. ನಾವು ಜನಕಾದ ಸಾರ ಪ್ಲೇ ಸ್ಕೂಲ್ ವಿದ್ ಕವಿತೆ ಇತಿಹಾಸ ದೇವನಿ ಗೀತೆ ಮಂಗ್ ಇಟಾಲಿಯ ತಾಣಿ ಉಣ ಮೇ ಗೀತೆ ದೇವನಿ ಐತಿಕಾರ್ಯ ದಿನ ಕಿನ್ನುವ ಅಲ್ಲಿನಿ ಐತಿಕಾರ ಮಂಗ್ ದೇವಿನಿ ಎಕ್ಕಿನ ತಮ್ಮ ನಾಗೆ ಪುತ ಗಯಾನ್ ಉಡವತ್ತ ಅದಕ್ಕೆ ಏಟಾಯ್ ದೇವಿನಿ ಗೀತೆ ಅವಸ್ಥೆ ಅವ ಗೀತೆ ಇಟಾಲಿಯ ತಾಣಿ.